0: ಹಾಯ್ ಡೋಲೆ
1: ಹಾಯ್
0: ಅಲಿಪ್ತ ಅಲಿಪ್ತ ಅಲಿಪ್ತ ಅಲಿಪ್ತ ಅಪ್ಪನ ಅಪ್ಪಿನ ಬಿಹುರ ಮನ ಅಪ್ಪನ ಅಪ್ಪ ಹೇ.